0: ಹಾಸ್ಪಿಸಿ ಪಾಲಿಸಿದರೆ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣೆ ಒಪ್ಪು ಇಮಿಯನ್ ಟೈಮಿಗೊನ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಕಿರಿ ತೇ ಸೀನಿ ಎಕ ಪ್ಯಾಕ್ಕೇಕೇನೆ ಸರ್ ಕೆಡುವ ದೆಮ್ಮ ಕಲವಂಕರ ವಿನಾಡಿಯೆಂ ಹರಿ ಪದಮಟ ಟೀ ಏಕ ರೆಡಿ
2: ಮತ್ತೆ 3-in-1 ಪ್ಯಾಕ್ ದಕ ದುನ ಬ್ಯಾಗ್ ಕೇ ತಿಯಾಗನ್ನ ಕ ವಡಿನವ
1: ಐ ಕೇದರ ಟೋಪಿಸ್ ಅಕಟ ಗ್ರಾಮ್ 400 ಪ್ಯಾಕ್ ಕ ತಿಯನವನೆ ಸರ್
3: ರತ್ತಿ 3-in-1 ದವಸ ಅತರ ತೊರೆ ಬುನ ಕಿರಿತಿ
4: Meltol, Hisaratia, Una, Sempratishava, Angapata Vedanava, Apasudina Sadaha, Igman Sahalia, Meltol, Parasitamol Vishishaki.
5: In Pial Hataliata Dinumavasta, Hakmadena, Kotu Dekata Daha, Kotunata Haradaha, Kotu Hatarata Panastaha Kek, Mahasinumalaksha de Kamaratena, Aristevagi, Supiri, Alukmatika, Ada Sampata, Katakotari Mandali.
6: Indian taste ticket Sri Lankan rasamavana mathara freeland hela masala green red black obat kemathi rasayken rasa balanna mathara freeland hela masala
7: rasa nahara pina yana my cola vetin my guava my tamarind my blueberry athulu rasa pela hills cargills apiko satosa supiri velanda salvali my cola ape rate apema deyak
8: Wake up.
9: Saturday hormones. Alpha Studio.
10: Dava Sitamona Karana Vitamins. Alpha Studio.
9: Yes. Yes. Energy morning vibe ka teka Dava Sama Suma Karaganna.
10: Ratema Taruan ke Takshata ekka Saturday Dava Sapatan ganna.
11: Good morning.
9: Satya Dawaswala Ude Hayata. Alpha Studio with Kasuni and Lehansa. WhatsApp. Bindoi Hatsi Ekolai Anupai Anupai Anupa. Net FM Facebook Live.
12: Brought to you by
13: Sumudu Matupita Nisa and Anginat Pahasui Leak Venet Net
14: Fems Ayaka Oyata Oyava Magarin
15: Oyata Sugar Nam Sevenagala Madume Harni Capsule Largana Hatalis Wasaraka Abimane Sevenagala Ayurveda Bindue Hatare Hatai Tissekai Tistunai Pansi Hatalia
16: Asti Vedana Vangin Pida Vindri over to Active Plus within Nobili So Kivadimulu actually Visi Hatara Visi Bahasa Visi Hai Horana Active Plus Center 2 Punish Rati Avatanda Binduai Hatai Kai Adasi Panasai Binduai Navasi Panasaya
17: Dava Leke Hundama Vai Beka Hitata than in a melody Sekahana Nete Fem Ginder Handava Ginder Handava Net FM Kinder Handeva with Janu.

ಕಾಕನಾಥವು ಅಪ ತಥಾಗತ ಸಮ್ಮಾಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.